0: ಅಮ್ಮ ಎಲ್ಲ ಹತ್ತಿ ಮುಖಾತೆ ಯಾರಿ ಮಾತು ಬಿರೋ ಅಮ್ಮ ಎಲ್ಲ ಹತ್ತಿ ಮುಖಾತೆ ಯಾರಿ ಮಾಬಲ್ ಉರೋ ಪಲ್ ಮೌಲಾ
1: ಕರೆ ತುಂಬ ಚಲಾಂಗಿ ಕ್ಯಾ ಸಾರಾ ಆಪ್ ಹೀ ಸುನಾ ದೇಂಗೆ ತೋ ಮೈ ಚಲಾಉಂಗಿ ಕ್ಯಾ
0: ತುಮ್ಹೇ ಕಾಲ ಆಗೇ ಸುನಾಓ ತೋ ಮೈ ಸುನಾಂಗಾ
1: ಅಚ್ಛಾ ಸಿಂಗರ್ ಸಿಂಗರ್ ಕೌನ್ ಹೈ ಇಸ್ ಗಾನೆ ಕಾ
0: ಶಮನ್ ಅಲಿ ಮಿರಾಲಿ
1: ಶಮನ್ ಅಲಿ ಮಿರಾಲಿ ಓಕೆ ಮೈ ಸರ್
0: ಹೂ ಲಾಜ್ಮಿ ಪ್ಲೇ ಕರ್ನಾ
1: ಓಕೆ ಆರ್ ಕುಚ್ ಕಹನಾ ಹೈ
0: ಜಿ ಕುಚ್ ನಹಿ ಕಹನಾ ಬಸ್
1: ಓಕೆ ಜಿ ಅಲ್ಲಾ ಹಾಫಿಜ್ ಥ್ಯಾಂಕ್ ಯು और 03000113488 जिसके ऊपर कॉल कर रहे हैं आप लोग जो कि आप लोग कर भी सकते हैं सो कॉल कीजिएगा और हम चलते हैं एक अदर सॉन्ग की तरफ और जब तक हमें हमारा सॉन्ग मिलता है तब तक हम सुनते हैं जी आइटम नंबर एंड हियर कम्स ब्यूटीफुल सॉन्ग आइटम नंबर सुनेंगे एंजॉय करेंगे आगे चलेंगे